nti yentumi kwakire na ehwade ye wo bre ema se wo nyame benam ye so aye ho adwuma enti ye wo da wo yentrafia bra be sha ye na wo nyame enam ye so na dia as